ಡೈಲಿ ಡೈಲಿ ಪ್ಲೇ ಮಾಡಿದ್ಯೋ ನಿಂಗ ಊಟಿ ಎಫ್ ಎಂ 101.8 ಗಮನ ಮಾಡಿ ಕೇತು ನೋಡಿವಿ, ಇದು ಊಟಿ ಎಫ್ ಎಂ 101.8. ಸಿಟ್ಟಕ್ಕಿಲೇ ನೀ ಓಡಿಬಾ, ಸಿನ್ನದ ಸೆಲೆಯೇ ನೀ ಸೇದುವ, ಸಿಗ್ಗೇನ ನಿನಗ ಸೇದುವ ಸಿಂಗರ ಅಪ್ಪ ಜನ ಬಂದ ಓಡಿಬಾ ಎಂಬ ಕಥೆ ಈಗ ಬಂದ್ರ ಕೇತು ನೋಡಿವಿ.

ನಿನ್ನ ಉನಿಪಿಲ್ಲದ ಜನ ಇಲ್ಲೆ, ಒಂದು ಸೇಬ ಜನ ಬಂದರ. ಇಂದು ನಂಗಾಗ ಜಾಮ ಸರಿ ಇಲ್ಲೆ, ಆಲೆ ಒಂದು ಸೇಬ ಜನ ಖಂಡಿಪ ಬಂತರ ಎದ್ದು ಎಗಿಯರ. ಕತ್ತಲಗಿಂದೆ ಬೀಸಲು ಬಂದರ, ಕಾಲ ಬಂದ ಮೇಲೆ ಓಲಂಗ ತಾಂಬ. ಈ ಕದೆಯ ನಂಗ ಕೆಪ್ಪೋ ನಿಜತ್ತನೆ, ಇಂದು ಜಾಮ ಸರಿಲ್ಲಾದಲೇ ನಂಗೆತ್ತ ಓಲಂಗದೋಗ ಇಬ್ಬದು ಮುಡಿದರ. ಜಾಮ ಬಂದ ಮೇಲೆ ಆ ಓಲಂಗದೋಗ ಇಬ್ಬ ಎಂಬ ಈ ಒಂದು ತತ್ವವಾದ ಕದೆಯ ನಂಗ ಈಗ ಕೆಪ್ಪೋ.